ಎಲ್ಲ ಬಂದ ಎಲ್ಲ ಮೆಜಗಳಿಗೆ ಕತ್ತಂಬರಿಸಿ ಒಂದು ಅಲ್ಲ ಅಂತ ಮಾತ್ರ ತಪ್ಪನ ರಸ ಕ್ಯಾಂಡ್ ತೂರಿ ಬಿತ್ತೋನು ಬೋಲಿಯ ತಪ್ಪ ಪೆರು ತಪ್ಪನ ಮನುಷ್ಯ ಪೆರು ಕೆಲಿಂದ ಕರೆಕ್ಟ್ ಒಂದು ಫಾರ್ಮ್ ಅದು ಇಷ್ಟಪಡ್ತಾರೆ ಸೇರ್ತು ಅದೇ ರಸ್.

ಬಂದು ಸಿತ್ತು ತುಂಬಿದಂತ ಸಮಯಕ್ಕೆ ಬಂದು ಅಲ್ಲಿ ಬೆರೆಸಿದ್ದು ಅವರು ಮತ್ತೆ ಬಂದು ಅವರೇ ಅಷ್ಟೆ 24 ಮಾಚು 24 ಉಕ್ತೂರ್ ಇಂಬಿತ್ತ ಲಿಬರೇಷನ್ ದೇ ದಿಯೋಸ್ ಇಂಪ್ಯಾಕ್ಟ್ ಸೆಲಿಸ್ಟಾಲ್ ಎಲ್ ಬೈರ್ಬೋ ಇಂಬಿತ್ತ ಸಂತ ಸೇನ್ ಅನ್ಸೋತ್ ಇಲ್ಲಿ ಗೆರ್ತೀನಿ ಇಂಬಿತ್ತ ಇನ್ನು ಸೋತಾರೆಕ್ಸ್ಚೇಂಜ್ ಮೆನ್ಸಿಗರಿಗೆ ಸೋತಾರೆಕ್ಸ್ಚೇಂಜ್ ಬರೀ ಅಲ್ಲಿ ಆಪ್ತನಾಗೆ ಮೆನ್ಸಿಗರಿಗೆ ಇಷ್ಟ ಸೇರ್ತಾವ ಅದಕ್ಕೆ ಬರ್ತಾರೆ ತಪ್ಪತ್ತಾವ ಚಕ್ ಪಚ್ಚ ಬಾಂಧನಕ್ಕೆ ಇಮೇಲೆ ಹಾರಾನ್ ಅವ್ರಿಗೆ ಒಲಿಸಿಬಿಟ್ಟಾರೆ ಮಾಡ್ತಾರೆ ಹಾರಾನ್ ಆಮೇಲೆ ಸಾರಿ ಸಂತ ಪರಿಮ ಅಂತ ಕಮ್ಮಿ ಎಕ್ಸ್ಪ್ರೆಷನ್ ಸಲ್ಲಿಸ್ತಾರೆ ಆ ಪರ್ವನ್ ಅದೊಂದು ತಪ್ಪತ್ತಾವ ಅಲ್ಲಿಗೆ ಬರ್ಸಾರ ಅಂತ ಮನೆ ಅಂತ ಕಮ್ಮಿಗೆ ನಾವು ಸಲೇ ನಾವು ಸಲೇ ಪಸ್ತೋರ ಬಲಿಯಾನು ಮನಸ್ಸಾಯ್ಕೊಂಡು ಸಂತ ಬಲಿಸ್ಬೋದು ಕಾಯ್ತು ಕೊಯ್ತಾರೆ ನೋಡಿ ಅದು